0: Yisusa xikan'we.
1: Lungisela foni kuva kungalikhale tangana ka mabulu makongoma kuku ya ka minjango.